ಹಿತವತಿ ತರಂಗ. ಆದರೆ ಅತಹರ ದಮತಿ ಬೀದಿ ನವತ ಆದರೆಗೆ ನಂತೀಲ ಎ ಅಭ್ಯವೂ ಪಸು ಎ ಆದರೆಟಿ ಕಿಯನ್ನ ಮೇರಿಸಿಯಾವ ಕೇಳದಮ್ಮ ಎನಿಸ ಮಂಗೆ ಮನೋನ ಲೋಬೈ ಅನೋಂಗಿಕ ಕಥಾ ಕರ ತಿನ ಲೋಬೈ ಅಹಿಂಸಕವೇ ನೋ ನಂ ಬಿಂಬಲಾಗೆ ನವಿ ತಿನವನ ಬಿಂಬ ಬಲ ಕಥಾವಟ ನಾಯನವಾನ ಮಾದರಿ ಓ ಮಂಗ್ ಇರಿಸಿಯಾಯ ಮಂದನ್ನ ಮಂದನ್ನ ಲೋಬಕಮಟ ಆದರೆಗೆಯನ್ನು ಬೈದ ಕೇಳ ಏಕ ದುಷ್ಟಕಮದ ಹಿರಗತಕರನ ಹಂಗೇಮದ ಇರಿಸಿಯಾವದು ನೇ ಮಂಗಾದರೆ ಹುದೆ ಕಲಾವ ದಿಯ ತಲಾವೆನ್